de wo munyansa dodo di ye nimu kan ti no wo ma ba be enslave ye mind no ama ye niamma e ye papa e beji ye nyina no wo mu no edi kan bu ya bomu wo ho and this is what my book is trying to work on omu ade bia ansa na obi bedu sunkunim na se na adwene buru wo de so sa woni ni susue na adwene ye pa ontumi nya wo master